ಸಗ ಮ ಸ ಮ ಗ ಪ ಮ ನಿ ಪ ಸ ನಿ ರಿ ಸ ಗ ನ ಗ ಮ ಗ ರಿ ಗ ರಿ ಗ ರಿ ಸ ರಿ ಸ ರಿ ಸ ನಿ ಸ ನಿ ಸ ನಿ ದ ನಿ ದ ನಿ ದ ಪ ದ ಪ ದ ಪ ಮ ಸ ಗ ಮ ಪ ಗ ಮ ಪ ನಿ ಮ ಪ ನಿ ಸ ಗ ಸ ಗ ಮ ಪ ಗ ಸ ಗ ಮ ಗ ಮ ಸ ಗ ಮ ಪ ಮ ಗ ರಿ ಸ ನಿ ದ ಪ ಮ ಗ ಮ ಪ ನಿ ದ ಪ